ಬರುವು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಎಸ್ ನೋ ಮಚ್ಚಾಕ್ಕೆ ಗಿಟ್ಟು ಪಿಟ್ಟು ಕಾಶೋರುವು ಆರ್ಡರ್